ವಿವಿದ್ ಭಾರತಿ. ಆಜ್ ಕೆ ಫನ್ಕಾರ್ ಈ ಕಾರ್ಯಕ್ರಮ ಆಪ್ ಸುನೆಂಗೆ ಬಸ್ ಕುಛ್ ಹಿ ಪಲೋ ಮೇ.